ಅದೇ ಸರ ಸರ ಕರೆ ಕರೆ ಪ್ರಹರ ರಜೆ ಹೇಳಿ ಚಳಿಗೆ ಕೇನ ಅದ ಬಿರು ಸಮನ್ಯ ಮಂಡರೈನ.

ಸಂತ ದಸೆ ಪೈದಾದಿ ಬರುಕು ಗರಾಯೆ ಮೈಲೆ ಚೈತನ್ಯ ಪರೆ ತಸೈ ಚೈತನ್ಯ ಹುನ ಗಯಿ ಸಕಲಾದಿ ವಿದ್ಯೈ ಸ್ವರೂಪ ಪಶಿ ಲಾಗೆ ಜನ್ಮ ಗರ್ನ ತೀ ಬರ್ಮಲೆ ದ್ಯೈಯರು ಮಾ ಫಾಸಿ ಘರ್ಕ ಬಾಹಿರ